ನೋಡಿ ಮುಂದು, ನಿಬ್ಬೆತ್ತಲೆ ಬಾಗಿ ನೋಡಿ ಮುಂದು, ಚೂಸಿ ನೋಡಿ ಮುಂದು, ನಿಬ್ಬೆತ್ತಲೆ ಬಾಗಿ ನೋಡಿ ಮುಂದು.